Sren wo area mo nyina ene wo wo ye be her part sadia wo ye bi aye ntiri ba bi awon sanka aye na won sanka na wo ye deda ebi mo se wo ye dwe sadia wo ye bi aye e wrap dey be madian crofodi ta won poa no wo benyam na broso akosia.